ಕೆಜಸನೆ ರಚೀಸರಿ ಶೆಟ್ಟಿ ಸಾರಿ ಕೋ ಮಾಲ್ ಕೆಜಸನೆ ರಚೀಸರಿ ಶೆಟ್ಟಿ ಸಾರಿ ಕೋ ಮಾಲ್ ಕೆಜಸನೆ ರಚೀಸರಿ ಶೆಟ್ಟಿ.